ಸನಃ ಬುಧಃ ಪಾತು ಶಿರೋದೇಶಂ ಸೌಮ್ಯಃ ಪಾತು ಚ ಪಾಲಕಂ ನೇತ್ರೇ ಜ್ಞಾನಮಯಃ ಪಾತು ಶ್ರುತಿಂ ಪಾತು ಶಶೀಸುತಃ ಘ್ರಾಣಂ ಗಂಧಧರಃ ಪಾತು ಭುಜೌ ಪುಸ್ತಕಭೂಷಿತಃ